ಜಥಾ ವರಿವಾಪುರ ಪರಿಪುರಂತಿ ಸಕಲಂ ಏವ ಮೇವ ಇತೋ ತಿನ್ನಂ ಏತನಂ ಉಪಕಪತಿ ಇಚಿತಂ ಪತಿತಂ ತುಮ್ಹಂ ಕಿಪಮೇವ ಸಮಿಚತು ಸಪೇ ಪೂರೆಂತು ಸಂಕಪ ಚ